ಯಾರು ಜಂಪಣ ಬಂದ ಕಣ್ತಿದ್ರೆ ಅಡ್ಡ ಹಳಪಾಯ್ ಯಾಕಂದ ಬಂದಾಯ ಬಂದ ಬಂದಿದ್ದು ತಕ್ಕಂತ ಬಂದ ಬಳೆ ಮಳೆಗೆ ತಯ್ಯ ಸರ್ ದಟ್ಟ ನಾಕ ಬಳೆ ಕಟ್ಟಿದ್ದೀವಿ ಸಂಬೆ ಬಳೆ